ಚುಮ್ಥಾಂಗಿ ಸೈಸಕ್ಪ ಸಿಂಗ್ದಗಿ ಸೊಯ್ಬಂ ಬುಧಚಂದ್ರನ ಸೈರೆಂಬ ಮತ್ತಮ್ಮಿ ಸೇಮ ತಾಬಿರಿ ಆಕಾಶವಾಣಿ ಇಂಫಾಲ್ ಹೌಸ್ ಅಯ್ಯುಕಿ ಪುಂಗ್ ತರೆಯುತ್ತಾರೆ ಸಂದೋಕ್ಚರಿ ಖೊಂಜಲ್ ನಾಚೋಮ್.

ಹೈನೈ ಲೈಬಾಕ್ ಲೈದೆ ಥೌನಾ ಲೈಬಿ ಅಖಾಂಕನ್ಬಿನಿ ಅಖಾಂಕನ್ಬಿನಿ ತಮಕ್ ಹಾಯ್ಸಿರ ಅಖಾಂಕನ್ಬಿ ದುಗ ಸಾಗೋನಬ ಅವಾಬಸು ತತ್ತನ ಖಾಂಗ್ಲಿಬನಿ ನುಂಸಿಬಗಿ ಥೋತ್ ನೌಬ ಮೊಮೋನಬ ಮೊಓಂಗ್ದು ತಕ್ಕಕ್ ಖೊಯ್ದಾಜಕಿಬನಿ ಅದುಬು ತಮ್ಲಮ್ದ್ರಬ್ರ ಥಮೋಯ್ ಮೈಚಾಕ್ತಿ ವಾನ ಖಾಂಗ್ಲಿ ಒಲಾಂಗ್ ಥಾಗಿ ಲೈಬಾಕ್ ಲೈ ಮಹಕುಂ.

0: ꯇꯧꯅꯤ ꯄ꯭ꯔꯤꯂꯤꯝ ꯇꯧꯔ ꯃꯇꯨꯡꯗ ꯃꯦꯟ ꯄꯔꯤꯈꯥ ꯇꯥꯔ ꯚꯥꯏꯚꯥ ꯇꯧꯔꯀꯥꯟꯗꯗꯤ ꯈꯜꯂꯀꯥꯟꯗ ꯆꯪꯗꯣꯏꯅꯦꯕ ꯁꯤꯗ ꯀꯦꯔꯤꯌꯔ ꯑꯃ ꯑꯣꯏꯅ ꯑꯃ ꯖꯁ ꯁꯤꯞ ꯑꯃ ꯆꯪꯉꯨꯔꯒ ꯑꯗꯨꯝ ꯑꯗꯨꯗ ꯑꯗꯨꯝ ꯂꯩꯔꯝꯃꯅꯤ ꯑꯗꯨꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅ ꯑꯩꯈꯣꯏꯒꯤ ꯑꯦ 마가 네 타르니 네 파리카도 파스 타르칸다 아이 오자오이네 짱바야르네바 시마이네 짱바마 로블로르가디 이샤나부 신서디 왁타르바 로시다 마시디 타닝아이 슐레이레트레네 탐제
1: 헥탐 무탐 실루야가디
0: 탐무 탐무라가디
1: 짱방기 짱방와
0: 짱방기 짱방아타니 아도 짱게나 로시 파제나 칸범디 짱이고
1: 아까이기노데
0: 아이네 에드바이스 도도이네바 도터 나나브데 히다글라나 타르가디미 페셴도 시도이네바 아도나 아이견데 라이세 로기오이바 나브네바 아데데 아이네 히닥춤나 타드르가디 미도 오와부타도이네바 인건데 카르카나가드라이네 라가 아도나 아이 신서디 왁타오바타 ऐ लाइरिक छि भजन म मुता न खंग बताय
1: अदो जा लाइरिक कि मतांग से अपन बिरक प मतम द कोइना सुम उजा बकांदा लैरि ब लोगि सिनफम से पाइबिरि ब मया मसि न पान ब लाइरिक से या मा था था ब रे अम ख तंग सुन द त भाई ता रे को म आ म म पा ब सुम उजे ब अदो मसि से अखै कि कना गु मखरे न दि लो से तम बुदि तम जे दिं ब दु मदु म याम दो उरागा अस ऐ जु सि म याम से पाइरा अग दि वानी काइन खन ब क्या मस ले ग नि खन ले म खै सिंग द दि ओ जाना करी करी हाइबि निंग ब ग दि ले ओ जा
0: लो से लुइ न खन बि खनबी गनो आईडी लो से लाइव दिना
1: तेबा
0: अदो केसु लाइक अथा मय अंदो नोंद लोइ पाग दउ ना तेबा आई नोंग नोम के आई के एरिया दुनेबा अदुना ngसी नोम आई मचे रम पाग रनी नमि चौ मंगाने दे आई खराम पार ने माइन तो दना उकिल से लीर लीर ग फरे है छे मासुम चई खुदिंग छुम पार ने अखोई से उजे लोइ दिरे लाइक तम लोइ दो चमाने स्टिल लर्निंग नेबा नोम नोम के नो जजमेंट पिरे ब मय अम अनो बलाई लो से कोई लोइ पाद बिया देबा डॉक्टर की केस पाइ म तंदाई मेडिकल ज्यूरिस्प्रूडेंस खंग दबिया दे इंजीनियर की ಮತಂದ ಇಂಜಿನಿಯರ್ ಗ ಮರಿ ಲೈನ ಪಾದೆ ಯಾದೆ ಅದುನ ನೆ ಆಲ್ ರೌಂಡ್ ಸೆ ಲೋಯಿನ್ ಖಂಗೇನ ನ ಉಕಿಲ್ ಸಿಂಗ್ಸ್ಟರ್ ಲರ್ನೆ ಧೈರಿಶೆ ಅದುನ ಮಸಿ ಮ್ಯಾಮ್ ಜೆ ಖಂಗಮ್ ನೆ ಹೈಯಿನ್ ಕೇಸಮ್ ತೋಲೋ ಮತಂದ ದಿ ಉಕಿಲ್ ನ ಡಾಕ್ಟರ್ ದುದ ಎಕ್ಸಾಮಿನೇಷನ್ ತೌದೋರಿ ನೆ ಬಾ ಡಾಕ್ಟರ್ ದುದಿ ಮಾ ತಮ್ಮು ಬದೆ ನ ತೆ ಬಾ ಪಾದೋ ನೆ ಬಾ ಅದುನ ಲೈಕ ಅಥಾ ಬಸಿಂಗ್ ಜೆ ಕೈಮ್ ತೋ ವಾಬಿ ರುನು ನೋಂಗ್ ದ ಲೋಯಿನ್ ಪಾಗದೋ ನ ತೆ ಚಾಂಗ್ ನೈ ನ ನೋಮೈ ಖರ ಖರ ಪಾಗರ ಕಾಂದ ಐಸೆ ದೋ ಮಸಾನ ದೋ ಆಟೋಮ್ಯಾಟಿಕಲಿ ಅಖಂಗ್ ಬೈ ದೋ ರಕ ದೋ ನೆ ಬಾ ಅದುನ ಐ ಉಕಿಲ್ ಲೋರೆ ಗ ದಿ ಐ ತನ್ಬೆ ಯಾದೆ ಅದಕ್ಕೆ ಐ ಗಸಿದಿ ಐ ಚಾಕ್ ಚಾ ಹೋಗ್ದರೆ ಅದು ತೌರೆ ಹಾಯ್ದದಿ ಅದೇ ಐಗಿ ಥಬಕ್ ಸಿನ ಹಾನ ಮಾಂಗ್ ಥಾರ ಚಟ್ಕದೋನೆ ನಹಾವರಿಂಗದಿ ಸಗೋಂಡೋನ ಕನ್ನ ಚೇಲೋ ಹಾಯ್ನೆವ ಹೊನಾ ಹೋರೋ ಅಹಲ್ಲೋರೆ ಕಾಂದನೆ ಬ ಉಕಿಲ್ ಮೈ ಚಾರೈಸೆ ಐ ಗೋಮೆಂಗೋಯಿನ ಚಂಗ್ರಗದೆ ಐ ಥಾ ಥಾಗಿ ತೋಲೋ ಲಾಗ್ತೋಯ್ನೆವ ಅದು ಐ ಪ್ರೈವೇಟ್ ಓನೆ ಲೈಜೆ ತಾರಗದೆ ಐನ ಥಬಕ್ ಫಜರ ಛೂರಿಗೆ ಐಗಿ ಮೀಸೆ ಲಾಕದೋಯ್ನೆವ ಐನ ಥಬಕ್ ಸೆ ಫಜನ ಸೂದ್ರಗದಿ ಐ ಮೀಸಿಂಗ್ ಜೆ ತೊಂಗಾ ತೊಂಗಾ ಚಕ್ಕಿದೋಯ್ನೆವ ಅದುನ ಉಕಿಲ್ ಲೋರೆಗದಿ ತನ್ಬೆ ಯಾದೆ ಸಿ ಸಿನ್ಫಮ್ ಸಿದದಿ ತನ್ಬ ನೋಂಗ್ ತಾರೆ ಇಂಗೆ ಹೈಬಗಿ ಅದುಮಾಯ್ ತೋದನ ಐ ಲೈ ಥೋಲೈ ಸಿನ್ಗೆ ಸಿದಿ ಕಿತಂಗ್ ಖುದೋಂಗ್ ಚಾದವಂದಿ ಲೈನಿ ಮದು ಮಿ ಅಂದ ಲೋಯ್ ಥ್ಯಾಂಗ್ನರಗದಿ ಅಕೋ ಯಾಮ್ ನುಂಗಾಯ್ನೆ ಲೈಬಿ ಯಾಯ್ ಥಮ್ಜೆ
1: ಸಾಯ್ ಪರೀಕ್ಷಾ ಥಾಬಗಿ ಮತಾಂಗ್ ದಮಸು ಪನ್ಬಿಗಿದನ ಪರೀಕ್ಷಾ ಥಾಬಗಿ ಮತಾಂಗ್ ಸಿದ ಮುಂಗ್ ಲಾಕ್ಚಬ ಕಾಂದ ಚಂಗ್ ಥೋಕ್ಪ ಉಕಿಲ್ ಮ ಓಯ್ಗೆ ಹೈ ತಾರಗದಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕಾಂದ ಲೈರಿಬ ಜುಡಿಷಿಯಲ್ ಸರ್ವಿಸಸ್ ಎಕ್ಸಾಮ್ ಕಾಂದ ಲೈರಿಬ ಪರೀಕ್ಷಾ ಸಿಂಗ್ ಸೆ ಥಾಬ ದರ್ಕಾರ್ ತಾಬನಿನ ಮಸಿ ಗುಂಬ ಎಕ್ಸಾಮ್ ಸೆ ಕರಮ್ ಕರಮ್ಬ ಮಖಲ್ಗೆ ಎಕ್ಸಾಮ್ ಲೈಬಗೆ ಅದು ಕರಮ್ನ ಥಾಗನಿ ಹೈಬಗಿ ಮತಾಂಗ್ದಸು ಕಿತಾಂಗ್ ಥಂಬಿಯೋಜ
0: ಅಕೋಗಿ ಎಕ್ಸಾಮ್ ಸೆ ಮರುವೈನ ಥಾಯ್ ಫಾಸ್ಟ್ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಹೈಬಮ್ ಲೈರೇಕೊ ಎಲ್ ಎಲ್ ಬಿ ಎಕ್ ಫಾಸ್ಟ್ ತೋಬಗ ನತ್ರಗನ ಎಲ್ ಎಲ್ ಬಿಗೆ ಫಿಫ್ತ್ ಸೆಮಿಸ್ಟರ್ ನತ್ರಗನ ಅಕೋಗಿ ಗಸಾಯಿ ಇಂಟಿಗ್ರೇಟೆಡ್ ಕೋರ್ಸ್ಗೆ ಲಾಸ್ಟ್ ಸೆಮಿಸ್ಟರ್ ಸೆ ಮಸಿ ತಮ್ಮಿಂಗಾಯ್ದ ದೊಮ್ ಥಾಬ ಯಾರೇಬ ಸಿ ಪಾಸ್ ತೋದ್ರಗದಿ ಉಕಿಲೋಬಿ ಯಾದೇವ ಹಾನದಿ ಲೈರಮ್ದಿ ಮಸೆ ಟೂ ಥೌಸಂಡ್ ಟೆನ್ ಅದಾಯ್ದಿ ಲಾಕಿಬನೇಬ ಉಕ್ರಿಂಚು ಮಸಿಂಗ್ಜಿ ಯಾಮಲಕ್ಕೆ ನಾ ಕರ್ಮಾಯ್ ತೋಗದೆ ಅದು ಯಂಗಕ್ಕನೇಬ ಅದನ್ನ ಅದು ಪಾಸ್ ತೋರಗದಿ ಮಾ ಪ್ರಾಕ್ಟೀಸ್ ತಗೋ ಯಾರೇ ಅದು ಪಾಸ್ ತೋದ್ರಗದಿ ಪ್ರಾಕ್ಟೀಸ್ ತಗೋ ಯಾರೇ ಸಾಧಿಗೆ ಚುಮ್ನೆ ಪಾಯ್ಜಬದಿ ಯಾಯಬ ಅದು ಮತ್ತ ಅಮುಕ್ ತೋಪ ಜುಡಿಷಿಯಲ್ ಎಕ್ಸಾಮ್ ಸಿ ಮಾ ಜುಡಿಷಿಯಲ್ ಅಕ್ಕ ಜಜ್ ಹೋಯ್ನ ಚಂಗೇರ್ಗಸು ಪರೀಕ್ಷಾ ಆತನೇಬ ಪರೀಕ್ಷಾ ಸಿ ಅದನ್ನ ಮಾಯ್ ಮಾಗಿ any thaba ma long matam da log amari le nam korpu che parkha thar ga chang doinga tane ba parkha tha dena diam ta chang except private practice na tana adagi amuk akhoi na master tor ka ojao ibi si so mpsc through the chang doine ba mpsc na kora kan da heng ai gi return khang de ma khang de tor kan da si chu chang doine ba
1: degi
0: university ojao ina chang chu university so je log gi faculty me amam

ಆಕಾಶವಾಣಿ ಇಂಫಾಲ್ ಹೌಸೆ ಮುಕ್ತಾ ಮಿನಸೆ ಸಕ್ನಾಯಿರಬ ಆಕ್ಟರ್ ಫರ್ಮಮದಿ ಮ್ಯೂಜಿಕ್ ಡಿರೆಕ್ಟರ್ ಓಕೆನ್ ಅಮಾಕ್ ಚಮ್ಗ ಉನ್ನದುನ ವರಿ ಸಾಬಗಿ ಅನಿ ಸುಬಸರು ಉನ್ನದುನ ವರಿ ಸಾಬಿಗದಬಿ ಯಾಂಬೆಂ ತೋಂಬಿ ಲೋಯ್ನನ ಥೌರಂ ಪುಥೋಕ್ಪಿ ನೋಂಗ್ಥೊಂಬಂ ರೋಮಾ ಥೌರಂ ಅಸಿ ಇಂಗ್ ಲಿಸಿಂಗ್ ಅನಿ ತರಾತರೆತ್ಗಿ ಜುನ್ಗಿತಾಂಗ್ ಕುನಿಪಾಂದ ಸಂದೋಕ್ಚಕಿವ ಥೌರಂನಿ.

0: ಸಾಚಿತಾದ್ರೆ ಹೆಣ್ಮಿಸ್ತೆ ಸ್ಕಾರೆ
1: ಅದು ಇಪ್ಪಾ ಇಪ್ಪುಗೆ ಅಹುಮ್ಲಕ್ ಹಾಯ್ಬದುಬು
0: ಹೈಬಾ ಸಾಹೇಬ್ನ ಒಯ್ಬಿರಗೆ ಹಾರಿಬ ನತ್ರೋ
1: ಸಾಜನ್ನ ತಾಪದ ಹೋಹೌರಬ್ರ ಐಗಿಸಿಬ
0: ಒಪಿ ಸಾರಮ್ಮಗೆ ನುಪ್ಪಿಯ ತೊಂಬಿ ಒಯ್ಬದಿ ಹೆಂದೋಂಗ್ನ ಮತಿ ಚಾಮಲ್ಲಬನೆ ಐಸೆ
1: ಕಲೈಯ ಫಬದು ಪೇಕ್ ಸಾಕ್ ತಕ್ ತೌಬ ಮತಂಗ್ ಥಾಜಿಲ್ಲಬ್ದಿ ವಾಸೆ ಮೇನಮದಿ ಥಾದೋಕ್ಬ ಯಾರನಿಸೆ ಲೈಯೆಂಗ್ಸಿ ಅಖಾವನ್ನ ಚಾನ್ಬಿದದನ ಖತ್ಪದ ಇತನ್ ತನ್ನ ಮಾಲೆ ಪಾಮು
0: ಫರೆ ಮತ ಮಾಂಗಬನಿ ಮೀನ್ ಥಾನಬದು ನಚನೆ ಹೇಗ್ ಸಿಂಜರಗೆ ಸಾಹೇಬ್
1: ಐ ನಂಗಿಸಿದಸು ಫಂಗ್
0: ಫಂಗ್ದಬ ಲೈತಿಯೇ ನಚಂಗಿಸಿದ ನಿಶಾಸು ನುಂಗ್ಸಿಬಸು ಅದೈದಿ ಅಪ್ಪಾಂಬಸು ಸೇಸೆ ಸಿನ್ಬಿಯುಕೋ ಮೀ ಊರಗ ಫಜದೆ
1: ಪಾಮುಬಿ ಕದೈನ
0: ಕಾಲೈಸು ಕ್ವಾಜು ಮಹಾವ್ ಲೈಬಿದರು ಸಾಹೇಬ್
1: ಪಾಮುಬಿ ನಂಗ್ಸಿದಿ ಲೈರಂಬಿನಿ ಥೋದ ಥೋಕ್ಬಿ ತಂಫಾ ಕುದೋಮಿ ಇವೇಮ ಖಾನ ಹಾವಸಿದಿ ಕೋಸಿ ಮಂಗಾಯ್ರೆ ಮಚಾ ಮತಂಗ್ ಇಸಿಂಗ್ ಯಾನ್ ಥೋಂ ಖಾಕ್ಬಿದಬಿದ ಹೈರಕ್ಕೊ ಅದುಗ ಥಂಜಿನ್ಕೊ ಮಿ ಉಖ್ರದಿ ಫಜದೇ
0: ಸೇಸೆ ಹೆಂಜಿನ್ ಬಿನುಕೊ
1: ಐನ ಹೆನ ಖಂಗಿ ಪುನಿದ
0: ಕೈದೌರ ಬಗ್ಗೆ ಸಾಹೇಬ್
1: ಚನಾಲೋ ಮರೋ ಮೈದ ಪ್ರೋಹೆ
0: ಸೇಸೆ

ಲೇಕಾಯ್ ಲೇಕಾಯ್ ಲೈಶಂಗ್ ಮಾಂದಪ್ ಖುದಿಂಗ್ಮಕ್ತ ಶ್ರೀ ಜಗನ್ನಾಥ ಇಬುಂಗೋಗಿ ಹರಿ ಧನಿನ ಪುಮ್ನಿನ್ಲಿ ಮೈಕೈ ಖುದಿಂಗ್ ಭಕ್ತ ಸಿಂಗಿ ಭೋಜೋನ ಸಿಂ ಧುಂಗ್ಲಿ ಅಂಗಾಂಗ್ ಅಹಲ್ ನುಪಾ ನುಪಿ ಲೈಸಾಬಿ ಪಾಖಂಗ್ ಖಾಕ್ತಿ ಪುಮ್ನಮಕ್ನ ಈಶ್ವರ್ಗಿ ಸೇವಾದ ಪುಕ್ನಿಂಗ್ ಲುಪ್ನರಿ ಇಂಗಾ ಇಂಗೆನ್ಗಿ ಲೇಪ್ತನ ಚೂರಿಬ ನೋಂಗ್ಲಕ್ತ ಲೈರಕ್ ಖುಲಕ್ ಲಂಬಿ ಸೋರೋಕ್ ಕಯಾದ ಲೈಸಾಬಿ ಪಾಖಂಗ್ ಕಯಾನ ಖುತ್ತ ಥರೋ ಥಂಬಾಲ್ ಗಕ್ತ ಥಮ್ಜಿತ್ ಮರು ಪರೆಂಗ್ ಫೌ ಪರೆಂಗ್ ಖಾಗಿ ಲೈಹೌ ಪರೆಂಗ್ ಲೈಖನ್ ಕಯಾಗಿ ಪರೆಂಗ ಲೊಯ್ನನ ಕಾಂಗಿ ಥೊಯ್ದೊಪ್ಪ ಮಗುನ್ ಹಾಬ್ಲಿ ನುಮಿದಾಂಗಿ ಮತಂದನ ಮಾಂದಪ್ ಮಾಂದಪ್ತ ಜೋಯ್ದೇವ್ ವಾಸಪ್ ನುಪಾ ಪಲಾ ನುಪಿ ಪಲಾ ಅಮದಿ ನಿಂಥಿನ ಕೇರಬಿ ಲೈಶಾಬಿ ಸಿಂಗಿ ಕೇನ ಮೌನ ಸಾರಿಬ ಚಾಲಿ ಪುಮ್ನಮಕ್ ಇಬುಮೋಗಿ ಸೇವಾನಿ ಮಥಂಗ್ದ ಖುದೋಲ್ ತಮ್ಜರಿ ಬಿತನ್ ಅಮದಿ ಪ್ರತಿಮಾ ಅನಿಗಿ ಅಪುನ್ಮಕ್ ಖೊಂಜೆಲ್ದ ಖೈದೇಮ್ ಇಮೋನ ಸೈರೆಂಗ್ಬ ಅಮದಿ ಸುರ್ಮನಿನ ಸೈರಾಂಗ್ಬ ಇಸೈ ತಪ್ಥಖೋ

0: kare, aigi ipuraiba mangaga, aigi chepijaga, makoyani, mapamusidwari, ngasidi, lumna magkange, aigi sikaitagone, aigaitagone.
1: ಹಾ ಸಿದೆ ಕಸಿಗೆ ಜಗಿನ್ ಸಿದೆ ಮ್ಯಾ ಅಭಿಮತ್ ಹಾತ್ ಅಹುಂ ಸುರೇ ತೊಲೋ ಭವತ ಬಾ ಮಸಿದೆ ಸರ್ಕಾರ ಸಿದಿನ ತೊಲೋ ಸುಪೀನಿಂಗ್ ದೇ ಜುತಿರ ಕಮಾಂಡು ಅಮದಗಿ ಹೇಳಿ ಆ ಸುರೇಶ್ ಅದು ಈ ಮಮ್ಮ ಮಮ್ಮಿ ಕುಮಿ ಬಿಡಿ ಸಂದಾಚಲು ಆ ಸಂದಾಚಲು ಸಂದಾಚಲು.
2: ಹೋಯ್ ಕರಿ ನಂಗ್ ನಮ್ಮ ಮನೆ ಕುಂಬಿದೆ
3: ಪೋತಿ ಕಾಪಿ ಹೆ
1: ಮಸೀದಿ ನಾಲ್ವ ಐನ ನೋಟ್ ಸಂಕೇತ ಒಂದ್ ಸಂಕೇತ ನುಪಿ ಫಾದಿ ಬ್ರಾ ವಿಮಾಲ ಹೆಸದೆ
3: ಮಾನೆ ಕದ ಗಹನ
1: ಕರಿ ಗಿನು ನಂಗ್ ನಮ್ಮ ಮನೆ ಕುಂಬಿದೆ ಥೋರೆ ಇದೆ ಹಾ ಕರಿ ಗಿನು ಹಬ್ಲಿ ಹೆ ಹೋಯ್ ನಂಗ ಅದರ ಬಾ ಕಫರಗೆ
3: ಸರ್ ನತ್ತೆ ನುಪಿ ಪೊಲೀಸ್ ಪರ್ಸನ್ ಯಾವ್ದನ ನಂಗ್ ನಮ್ಮ ಮೈ ಹಾಂಗ್ ದು ಹೈರಗ ಐನಿ ದ ಹಾಂಗ್ ದು ಕದ್ರ
1: ಹಾ ಐ ನಮ್ಮ ಕಂಬೈ ವಾನಿ ದೆ
3: ಸರ್ ಐ ನಮ್ಮ ಕಂಬೈ ಸಾಬ ಯುವನತೆ ನುಪಾಮನ ಮೈ ಹಾಂಗ್ ದು ಹೈರಗ ಐನಿ ದ ಹಾಂಗ್ ದು ಕದ್ರ
1: ಓ ನಂಗ್ ಯಂ ಫಾಬೈ ವಾನಿ ದೆ ಅದು ನೋ ಜಿ ಕಂ ಫೈ ಬಿದರ ಹಾ
3: ಸರ್ ಐ ಪ ಚನ ಹಾಗೆ ಸೆ ನು ಶಾಗಿ ಮೈ ಸಾನ ಯೇ ಖೈ ಬದ ಮೈ ಸೆ ಕಾ ಥಿಕ್ ಬ ಸನ್ ಬರ್ನ್ ಫನ ನ ಬಹೈ ದು ನ ಯೇ ಪನಿ ಕೈ ದರಗೆ ಸೆ ಕೈ ಕಾಯರಗೆ
1: ನು ಶಾಗಿ ಮೈ ಸಾನ ಕಾ ಥಿಕ್ ಬದಗಿ ಮೈ ದು ಕುಮಿನ ಹೈ ಬ
3: ಹೋಯ್
1: ಹೈ ನಮೈ ನಮೈ ಬೋ ನಮೈ ದ ಹಲೋ
3: ಸರ್ ಹಂ ದೋ ಸಗೆ ಕಯೋ ನೇ
1: ಹಲೋ
0: ವಾವ್ ಹೈ ಕುಪಾ ಜಮಾ ಐ ನೌ ವಿ ಹೇ
1: ಆಕೋ ಕರಿ ಗಿನ ನಂಗ ನಮೈ ನಮಿತ್ ಕುಮನ ಲೈಸೆ ನಂಗ ಲಾ ಲೋಬ್ರಾ ನತ ಕ ಕರಮ ಲಾ ಲೋಬ್ ಮಖರ ಮಕ ಲಾ ಲೋಬ್ರಾ
3: ಸರ್ ಐ ಲಾ ಲೋಬ್ ನ ಚದಿ ಐ ನೇ ಫಜನ ಹೈ ಸಗೆ ಸೆ
1: ದೆ ಫಜನ ಹೈ ಲಾ ಲೋಬ್ ನ ಫಜನ
3: ಹೈ ಸಿಂಗ್ ದಿ ನು ಶಾಗಿ ಮೈ ಸಂಗಾಕ್ ಥೋಕ್ನಾ ಬನಿ ಹೈದುನ ಇಸ್ಕಾಮ್ ಶಿಜಿನ ರಂಬಯೈ ಅದು ಬೋ ಐದಿ ನುಪಾ ಮಯಾಮ್ ಖಂಗ್ನರು ಬನ ತಂಗಾಯಿ ಫದನ ಸಕ್ಷಿಲು ಪಯಾನ ಬಹೈದುನ ಯೇ ಪನಿ ಕೈ ದರಗೆ
1: ಓ ನುಪಾ ಗ್ಯಾನ ನನ್ ಗೋಯ್ನೈ ಸೆ
3: ಐನ ಕೋನಿ ಸಿರಾ ನುಪಾ ಅಮ್ಮ ಕಿ ತಂಗ್ನಿ ದ
1: ನ ಶಾನ ನುಪಾ ಮಯಾಮ ಕೋಯ್ನೆ ಹರ್ಗ ಹೌಜಿ ನಮ ಕತೈ ಬಾ ಸರ್ ನಮ ಲಾ ಲೋರಾಯು
3: ಐ ನುಪಾ ಮಂಗಾ ಕೋಯ್ನೆ ಬನಿ ಹಾಗೆ ತೋಬನಿ ಬಾ
1: ನುಪಾ ಮಂಗಾ
3: ಹೋಯ್
1: ನುಪಾ ಮಂಗಾ ದೈ ಮರಂಗ ದ ಪಖಂ ಗ್ಯಾನ ನೋ ಬಿಜಿ ಬ ಗ್ಯಾನ
3: ಆ ನುಪಿ ನೈ ರಬ ಅಹೋಮ್ ಪಖಂ ಅನಿ
1: ನುಪಿ ಲೈರ ಬಹುಂ ಪಕಂಗನಿ
3: ಆ
1: ಅದೋಯ್ದಿ ನುಪಿ ಥಿರ್ಬ ದು ಮರಿ ಶೋನ್ ಬಯರೋದ
3: ಕಮೈನ
1: ಮರಿ ಶೋಲಸಿ ಮರಿ ಶೋಲಸಿ
3: ಕಮೈನ ಹಸಿ ಬೋ
1: ಐ ಮ ಥಾಜೆಲೋ
3: ಎ ನೋಮ ಗೋ ನೋಮ ಗೋ ಇಶ್ ನಂಗಿ ಕೋಮ ಜಾಮ ನಂ ದೋ ದನೆ ನು ಶಿನೆ ಮ ನೋಮ ಗೋ
1: ಹೈ ಕದಾ ಕೆ ಕೋಮ ಜಾಮ ನೋ ಸೆನ್ ನಮ ಸೆ
3: ಯಾ ಯಾ ಯಾ ಸಾ ಐ ನಾ ಇಸಬದಿ ನಂಗಿ ಮೋಸಾ ದ ಪ್ರಮಾಣ ತೋ ಬನಿ ನಂಗಿ ಬಿಡಿಎಫ್ ಕೆ ಪೋಸ್ಟ್ ತೋ ಐ ಪಾಮ ದಿನೆ ಐ ಸು ಪಾಮ ಪಾಮ ದೆ ಬಾ
1: ಬಿಡಿಎಫ್ ಕೆ ಪೋಸ್ಟ್ ಪಾಮ ದೆ
3: ಸು ಪಾಮ
1: ನೋ ಜಿ ಕಮ ಖೈ ತಾನ ಹೆ ಕಮ ಗೆ
3: ಸರ್ ಐಲನ್ ಸರಿ ಬಾ
1: ಕಮಗೆ
3: ದಾ ಐಲನ್ ಸರಿ ಹೈ ಬಾ
1: ನುಪಿನ ದಾ ಹೈಗಲ ಅದಿ ಮೈ ಥಮೈ ಸಿ ಪೆಂತ ಬಾ ಹೋರಾ ಅದೇ ಬಾ ಹೈ ಗೋ ನೈ ಯಾರೆ ಗೋ ಇಬಾನೆ ಲುಸಿ ಲುಸಿ ಯಾರೆ ಬಾ
4: ಯಂ ತುಮನ್ ಡ್ರೈಸ್ ಯಂ ಪುಂಪಾ ಮೇ ತಾ ಯಂ ಬುಯೆ ದೋ
1: ಯಾ ಬು ಯಾರೆ ಬ್ರಾ
4: ಬಿ ಮೈ ಮಿ ದಾ ಶಾಕ್ ತುಮ ಹಂ ದಿ ಪಾಯಿಂಟ ಅಕರ್ ಚಿ ಬಾ ಕಲ ಹಾ ಶಾ ಚಾ ಥಮ ಚ ದಖನಿ ಕಲ ಎಫ ಎಂ ಮೇ ಕಾ ಹರ್ ಚಾ
1: ಓಯ ಅದಾ ಕಾ ಅಜಿ ಮತಮ ಸಿ ದಾ ಅದಾ ಕಾ ಯಾ ಉದ ಯಾ ರೆ ನಿ ಬಿ ಮಾ
4: ಕಮ ಹಪ ಕಮ
3: ಕಮ ಐನಾ
1: ಹಾ ಅಂಜು ಪಾ ಸೋಯ ದಾ ನು ಬಿ ಮಾ ಫೋನ್ ಖನೆ ರೆ ಅದು ಲಾ ಅನ ಸಲ
4: ಮತಮ ಅಜು ಪಾ ಮು ನಾ ರಂ ದಾ ಕಾ ರಿಮೇಕ್ ಅಪ್ ಕಾ ಕಿ ಉಂ ಚಾ ಅದಾ ಕಾ ಸಿ ದಾ ಯಾ ರೆ ಸಾ ಚಿ ಶು ಬ್ರಾ ಬ್ರಾ
3: ಅದಾ ದಾ ಐ ಗೆ ದಿ ಕಾ ರಿ ಮನು ದಿ ಹೌ ಎ
1: ಗರ್ ದಿ ಹೌ ರೆ
3: ಹೌ ಅದೋ ಐ ಯಂ ಮುತ ಲರು ಕಿ ಗೆ ಕಾ
1: ಹೋಯ್ ನಂಗ ಲೌ ಬುಚಾ ಕ್ರಚಿ ಎನ್ ಚೆಂಗಿ ನುಗೋ ಎಕ್ಸೆ ಲಬ ಶಮು ಭಾವ ಕರಾ ನಾ ನಂಗ ಖಂಗ ನಿಕ
3: ಚೀನು ಹೈ ಬಾ ನರು ಕಿ ಗೆ ಕ್ವಾ
1: ಯಾ ಮೊಲೋರ್ ತೋ ಆ ಹೈ ಅದು ಮಸಾನಾ ಮನಿ ಪಾಮ ಲೈದ ತಾ ಚಲೋ ಜಿಶುನ ಸೋ ಟೀ ಗಾ ಜೋ ಇನಿ ಸ್ಟೇ ಯಾ ಮಾ ಲೈ
5: ಮಕಾ ಓ ಆಯ್ ಕರಾ ಮೈ ಕೋ ಐಸೆ ಕರಾ ನೋ
1: ಆಯ್ ನೇ ಕೈ ನಾ
5: ಓಯ್
1: ಅನಿ ಕೋ ಬನಿ
5: ಐ ಚರೆ ನಂಗ ಉಮ್ನೈ ಕೋ ಯಾ ಬ್ರಾ ಐಸೆ ಕರಾ ಉಮ್ಸ ಕಂ ಬ್ರಾ
1: ಖಂಗ್ದೆ
5: ಇಶಿಶ್ ನಂಗ ಮೈ ಗಜಿ ತಮ್ನೆ ವನ್ ತೋಯ್ ಐ ನಂಗ ನಂಗ ಮೈ ತಮ್ನೆ ವೈ ಶಾಜಿನೆ
1: ಐ ಮಸಿ ಯಂ ಫೋರಿ ನಂ ನಂ ದ ಕಫಾರಾ ಕಫಾರೆ
5: ಐ ಚರೆ
1: ನ ಕೋ ತು ಫುನ್ಸೈ ಚಾಗಿರ ನ ಹ್ಮ್
5: ಇಶಿಶ್
1: ನ ಕೋ ತು ಮುಸೈ ಚಾಗಿರ
5: ಐ ತುಮ್ಲೇ
1: ಯಂ ಮೈ ಇದೆ ಮಸಿ ತೋ ತಾರೆ
5: ಗ ಐ ನಂಗ ಪೈ ನಂಗ ಮೈ ದ ಮರು ಯಾವ್ದೆ ಖಂಗ್ದೆ ಬ ಮಿಯೋ ಶಿಂಗ್ದ ನಂಗ ದ ಪಂಗ ದ ವಾನಿ Nang pai nomai dumaru yauk di khangbai gona dab torokonu. Nai kare tokani. Maru si yauk dumnu wing pai si lagadab ko tawu. Ai thamunu utup to. Wai cha jine.
1: Maru yauk yauk di khangnu dhing chalai rage.
5: Ai ai ai.
1: Horage.
5: Makon da khangi.
1: Na kon to sagra na. Sagra.
5: Ai. Si amu bu si de. Nang ana biadre. Ai na phasa ai nga jitang yadre.
1: Nang ke to ghe bno.
5: Ai.
1: Ha nang ke to ghe bno.
5: Am lingi ne si de.
1: Kon chat ding si ki san to de.
5: Wa nang sekeram to ngai bai to ge.
1: Poni ga to to hai to ning to jok se minister to ge dan kana to ning to ki bi de
5: to jo ni hello wai kana phone pai je
1: nang shidra ku lang silo ku lang silo phone dor ko nang phone ku lang silo yo o jin ai khu to shira da
5: ai no sp pelo ne
1: sp pa le
5: ai ne ne ne ne
1: pa shi ko na sp
5: sp pelo
1: kana kana kana sp sp kana ro
5: ai tamo tamo kai che biru ge kana no phone pai du bo
1: ไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเลยไปเ
5: 是 SP 狗呢？杨子龙，杨子龙，
1: 来来，
5: 杨子龙，
1: 哎，拜见个，哎，拜见个，哎，拜见个。是，该给侬说，啥给马来那些康家户的啥都说，啊，会的怕嘛？等到啥会了，都这么一些老会别人给他会，你得干嘛？到底那是？
5: 哎，
1: 那不用说，哎，他妈都干嘛？跟到这喝了一些，啥事破？啥嘛？啥比这个事？
5: 哈哈，大伯，爷爷，大伯他比了。我也能哎哎，都不懂的。那我想领你带呢。
1: 哎，想看见我的事。
5: 那我想搞个带呢。
1: 哎，那表示。哎，妈，都那么能懂
5: 的。都是我的，也没懂的呢。哎，那哎哎，那不他们估计没懂的呢。
1: 都是你事，
5: 懂你，
1: 都是你事。
5: 他们中。
1: 是，来碰这个，你碰这个，怎么都给海边的事？
5: 哎，能中给他中回来。
1: 是，再再中这个，再中这个，中这个事。
5: 来坐，
1: 都是都是
5: 是。我说你能不能比买他们穿的留色？
1: 是。
5: 那个 uniform 都不一概看到盲人不能听。那个 force 都不，哎你是那么到位 ，respect 那么到位。啊都不 ，force 都不，你这铁了不能我们是搞的，办事没屁用。那我听不到。冷比是在那到位，你是那能 disturb 到位的。
1: 都是都是。
5: 那个哎冷比是的。哎，侬的妈的，马尔克都是真到位。
1: 是。
5: 那个哎黑古不能泄露到位。
1: 是，好兄弟，你干这个事儿。
5: 那是哪个？那个伊玻璃卡罗个东。
1: 啥？玻璃卡是米奈罗啥
5: ？Yes。阿东莫开杯。
1: 啥？阿东莫开杯了啥？
5: 哎，那方面方面个的吧，那雷不个的吧？哎，伊玻璃卡。
1: 啥？阿东莫开杯了啥？反正反正说，伊尼方面现在那多罗么子阿姆啥子里边，伊尼啥？阿东莫给打杯了啥？
5: 哎，那玻璃卡罗个的，得干么子呢？哎，海杯也么子能塞个滴呢？亚米呢？这个塞康格姆呢？
1: 海杯是不是？
5: 那伊 perfume 么子能康伊呢？
1: 哈哈哈哈哈。
5: 米勒不个 uniform 的 perfume 塞个的不是？Lady killer na tena kanam oroi. Nang lady killer right?
1: Yes sir, I am lady killer sir. Ado sir, ay sir ada kaya mudang jige sir. Sir giming sibu.
5: Ay giming. Nang ay giming tadri.
1: Tadri sir.
5: Ay masak kangdri.
1: Kangdri sir.
5: Ay ay gimana tau?
1: Hai biasa.
5: Ay giming. Jiwa mas nam.
1: Ado di simni sir.
5: Eh?
1: Simma sim mora di sir. Jaz por na tiwan. Ado adun tapi rumah.
5: Ay cumle. Nang simyam. Nang risa sam pamerna.那国德要农民们都是来搞事了啦！
1: 哎，啥都啥
5: 都
1: 是了啦！啥那呢？这里这都人民啥的国德还
5: 是
1: 啥？
5: 是你不爱干那些的，是干我们那些的。
1: 反正啥都，哎，啥都给我们当这个啥。
5: 啥呢？
1: 啥呢？那别干，过一阵不等的，隔里隔里我还要打七千的吧？给啥？还说你给来的我接受了吧？都，我都一百拉都你就接得吧？啥都打遍了不是？
5: 那我对冯拉都看给你心里呢？
1: 是啥？
5: 哎，打我心里呢？
1: 还打遍了是？
5: 打给打给，没得打。
1: 还遍了是？
5: 你毕竟是在下面没啥信息啊，我不得干嘛？工你扛不着？
1: 哎，扛起得是。
5: 야나 농시다.
0: 다른 뭐 그거 어디서?
5: 야나 이사하다 이사하다 오나.
0: 이사하다 뭐 농시 와리.
5: 예예 무슨 따오리 하나.
0: 아이비 요사.
5: 야나 농시다. 샤토이르 거우니.
0: 샤토이야.
5: Yes. 아 대기디. 어. 뭐지 내 샤비 무슨 신수 뭐지수 뭐 와칸다. 마사도 칼라가 거리 보이는데나. 하라오로 쿠마카니. 프랭고이르네르카니. 프랭고이티네르카니. 프랭고이넥스네르카니.
0: 사.
5: 마시니. 모던 테크닉다 누비 파고이 메톤.
0: 오, 안 백 우즈다 샤토 이러니까
5: 그러다 봐.
0: 하이.
5: 하이네 이가 이제 그러노니 샤토 임성이 지고. 하이, 파자이 지모디. 하이. 송글로 파자이. 하이 하이. 하이. 샤토.
0: 나 샤샤샤샤. 샤노 원어디 샤토 이거 위로 누사.
5: 아이 개기노.
0: 마데기 샤토이니.
5: 하이트.
3: 다.
0: 오.
3: 아다카 하이버도 시더 레이디.
0: 에스 부디 버리드나. 그래 그래.
3: 마닝다 호남 레글리네 야르바니고.
0: 아, 야르니 야르니. 하르바도디 아이낭 틴도로. 나 너무 싫어 그거.
3: 하이. 아주디 아이 무찰레기과.
0: 예스.
3: 바이바이.
0: 바이바이.
5: 그러마시 상질레이지나모.
0: 아, 그럼 정신 나도 좀 정신으로.
5: 하이, 상질레이디.
3: 마삭시가 프로티 카피해.
5: 하이 하이.
0: 시에 하오.
5: 맞아 그래다. 샤토이. 빠빠디 와호래도
0: 샤토이 빠빠디 누가이 호라 하이 저리쳐
5: 너 미우시 들어
0: 나 저리 샤
5: 너가 이거 사이 얘기한 거 너 미우시 들으면 여기
0: 샤마다 이기 샤토이 하이도 다도 아이 이름
5: 그래 에이
0: 저리쳐
5: 너 빠이 아들 가토
0: 샤
5: 나 시목 제록스 돌아가 에몬 틀라 가다브니
0: 사절게 샤
5: 아이 너 길 미우시 들어 너 마리 마락 샤 독자진 더위 너가 이거 오 살람 더 가다브니
0: 도저기 샤
5: 아이 살람 또
0: 도저기 샤
5: 샥시가
0: 아다카드 제록스로 틀어가이나 아아 회마 시부기 아다카도 모두는 제록스로 비기는 말이 이오마시나마가이다 오이 아이쇼 야텐 닝옴바 엘라스 아기야 가게들아 슬래